ಶಿಖರ ಸಮ್ಮೇಳನ ಸಂಪನ್ನ. ಸಮ್ಮೇಳನಸ್ಯ ಸಮಾಪನ ವೇಳಾಯಾಂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶೇಷತಯಾ ನಿರೂಪಿತವಾನ್ ಯತ್ ವಿವಿಧತಾ ಎವ ಬ್ರಿಕ್ಸ್ ಸಮೂಹಸ್ಯ ಅಭಿಜ್ಞಾನಂ ಭವೇತ್, ಸಹಕಾರಃ ಅಸ್ಯ ಪ್ರೇರಣಾ ಸ್ಯಾತ್, ಅಥ ಅಸ್ಯ ಪ್ರಗತಿಃ ಸಮಗ್ರ ಮಾನವತಾಯಾಃ ಹಿತಾಯ ಭವೇತ್. ದ್ವಿದಿವಸೀಯಸ್ಯ ಅಸ್ಯ ಶಿಖರ ಸಮ್ಮೇಳನಸ್ಯ ಅಂತಿಮೇ ದಿನೆ ಸ್ವಕೀಯ ಸಮಾಪನ ಸಂಬೋಧನೆ ಪ್ರಧಾನಮಂತ್ರಿ ಅವೋಚತ್ ಯತ್ ಬ್ರಿಕ್ಸ್ ಇತಿ ನ ಕೇವಲಂ ರಾಷ್ಟ್ರಾಣಾಂ ಸಮೂಹಃ ಅಪಿತು ಸಮಾಧಾನಾನಾಂ ಏಕಂ ಪಾರಿಸ್ಥಿತಿಕೀ ತಂತ್ರಂ ವರ್ತತೆ. ತೇನ ಪ್ರತಿಪಾದಿತಂ ಯತ್ ವಿಗತಯೋಃ ದಿನದ್ವಯೋಃ ಜಾತಾಭಿಃ ಮಂತ್ರಣಾಭಿಃ ಅಯಂ ದೃಢಪ್ರತ್ಯಯಃ ಅಧಿಕಂ ಪುಷ್ಟಂಗತಃ. ಶ್ರೀ ಮೋದಿ ಆಶಾಂ ಪ್ರಾಕಟಯತ್ ಯತ್ ಸಮ್ಮೇಳನೆ ಸ್ವೀಕೃತಂ ನವದಿಲ್ಲಿ ಘೋಷಣಾಪತ್ರಂ ಪ್ರಕಟಿತ ದೃಷ್ಟಯೇ ಆಗಾಮಿ ಸಹಕಾರಾಯ ಚ ಸುಸ್ಪಷ್ಟಾಂ ದಿಶಂ ನಿರ್ದಿಶೇತ್. ಸಹ ಸರ್ವಾಣಿ ನಿಷ್ಪನ್ನಾನಿ ಪರಿಣಾಮಾತ್ಮಕ ಲಕ್ಷ್ಯಾಣಿ ಸಮಯಬದ್ಧ ಕಾರ್ಯೇಷು ಪರಿಣಮಯಿತುಂ ಅಂತ್ಯೋದಯ ಪ್ರಭಾವಂ ಜನಯಿತುಂ ಚ ಬಲಂ ಅದದಾತ್. ಇತಃ ಪೂರ್ವಂ ಉದ್ಘಾಟನ ಭಾಷಣೆ ಪ್ರಧಾನಮಂತ್ರಿ ಮೋದಿ ನ್ಯರೂಪ್ಯತ ಯತ್ ಬ್ರಿಕ್ಸ್ ಸಮೂಹೆ ಸುದೃಢತಾಯಾಃ ಸಂವರ್ಧನೆ ವಿಶೇಷ ಬಲಂ ದತ್ತಮಸ್ತಿ. ಯತೋ ಹಿ ವೈಶ್ವಿಕ ಸಂಕ್ರಮಣೇನ ಜಲವಾಯು ಆಪದ್ಭಿಃ ಆಪೂರ್ತಿ ಶೃಂಖಲಾ ವಿಘ್ನೈಶ್ಚ ಸ್ಪಷ್ಟೀಭೂತಂ ಯತ್ ಅದ್ಯತನಸ್ಯ ಪರಸ್ಪರ ಸಂಬದ್ಧಸ್ಯ ವಿಶ್ವಸ್ಯ ಕೋಪಿ ಸಂಕಟಃ ಕೇವಲಂ ಏಕಸ್ಮಿನ್ನೇವ ಕ್ಷೇತ್ರೇ ಸೀಮಿತಃ ನ ತಿಷ್ಠತಿ. ವಿದೇಶ ಮಂತ್ರಾಲಯೇನ ವಿಜ್ಞಾಪಿತಂ ಯತ್ ನವದಿಲ್ಯಾಂ ಸಂಪನ್ನೇನ ಅಷ್ಟಾದಶ ಬ್ರಿಕ್ಸ್ ಶಿಖರ ಸಮ್ಮೇಳನೇನ ಬಹವಃ ಮೂರ್ತ ವಿಕಾಸೋನ್ಮುಖ ಪರಿಣಾಮಾಃ ಸಂಜಾತಾಃ. ನವದಿಲ್ಯಾಂ ವಾರ್ತಾಹರಾನ್ ಸಂಬೋಧಯತಾ ವಿದೇಶ ಮಂತ್ರಾಲಯಸ್ಯ ಸಚಿವೇನ ಸುಧಾಕರ್ ದಲೇಲ್ ಇತ್ಯಮುನಾ ನ್ಯರೂಪ್ಯತ ಯತ್ ವಿವಿಧೇಷು ವಿಷಯಕ್ಷೇತ್ರೇಷು ಪಂಚಾಶದಧಿಕಾಃ ಮೂರ್ತ ಪರಿಣಾಮಾಃ ಪ್ರಾಪ್ತಾಃ. ಏತಾಂ ಉಪಲಬ್ಧಿಂ ಸಹ ಭಾರತಸ್ಯ ಬ್ರಿಕ್ಸ್ ಅಧ್ಯಕ್ಷತಾಯಾಃ ಮಹತ್ಯಾ ಸಿದ್ಧಿತ್ವೇನ ವರ್ಣಿತವಾನ್.